ವರ್ಸರ ದ ಕರಕ್ ಅಮನ್ ರೇಡಿಯೋ ಸಮರಂ ಸೀನಿಯರ್ ದಿ ತಾರಿಕ್ ಅಜೀಜ್ ಬಾಯಿ ಅಹೀನಾಬಾದ್ ಎಂ ಎಸ್ ಡಿ ಬಾಯಿ ವರ್ಸರ ಸಮರ ಮ್ಯಾನೇಜ್ಮೆಂಟ್ ಅಗೋಟೋರ ಹೋಮ್ ಲಗ್ನಿ ತೇ ಜ್ಯಾತ ಶುಕ್ರಿಯಾ ಅದಾ ಕೋ ಅದಾ ಔ ಔ ಔ ಔ ಔ ಅದಾ ಕವಲೆ ಹೋಮ್ ಪಕಾರ್ ದಿ ಮಾನೆ ನ ಶುಕ್ರಿಯಾ ಅದಾ ದೇ ಚೇನಲ್ ಹೋಮ್ ಅದಾ ಕೋ ಚಿತಾ ಸುಮುಂಗಾ ರಪ್ತಿ ಸರ ಬಹಾಲ್ ಕ್ರಲೆ ಜಮಾ ಆವಾಜ್ ತಾ ಚವಗುನೋ ರಸಿ ಪಾಸ್ ಕವಲೋ ಕೆ ದೇ ಚೇನಲ್ ಪೂರಾ ಪೂರಾ ಕಿರ್ದಾರ ಅದಾ ಕ್ರಲೆ ಓಕೆ.